ಗಮ ದೀರ್ಥಗತಂ ದೀರ್ಥಗತಂ ದೀರ್ಥಗತಂ ಸರಿಗಮಪ ಮುರಳೀಗಾನ ರಸಿಕ ಪ್ರಿಯಮೈನ ತಿಲ್ಲಾನ ತತ್ತಾಹ ಗುರೇ ಜಣುರೇ ಗಮ ದೀರ್ಥಗತಂ ದೀರ್ಥಗತಂ ದೀರ್ಥಗತಂ ಸರಿಗಮಪ ಮುರಳೀಗಾನ ರಸಿಕ ಪ್ರಿಯಮೈನ ತಿಲ್ಲಾನ ತತ್ತರಿ ದಿತ್ತರಿ ತೊಂತರಿ ನಂತರಿ ಉಜಣು ತಜಣು ಕಿಜಣು ಸನಿದ ಮಗರಿ ಸರಿಗಮ ಹೃದಯ ಮುನ ನಿಲಿಪಿನಟ್ಟಿ ಮಾ ಸದ್ಗುರು ಪ್ರಿಯಮೈನ ತಿಲ್ಲಾನ ತೊಂ ನನ ತೊಂ ನನ ತೊಂ ನನ ದಿನ್ನದಿರಿ ದಿನ್ನದಿರಿ ದಿನ್ನದಿರಿ ತೊಂ ಉದನದನ ತೊಂ ನನ ತೊಂ ನನ ತೊಂ ನನ ದಿನ್ನದಿರಿ ದಿನ್ನದಿರಿ ದಿನ್ನದಿರಿ ತೊಂ